0: ಶ್ರೀಧಾಕುರ ಪ್ರಶ್ನೆ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್
2: ಅಹಿಲೆ ಬೇಲುಕಿಕು ಛ ಬಜ್ಯು
3: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕೊ ಹೋ
4: ರಾಷ್ಟ್ರಕೋ ಸಾನ್ ಕಿಸಾನ್
3: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್.